ಕಾವೇರಿ ಸೊ ಪಠಾನ್ ಖಾನ್ ಕೋ ಸುಭಾ ತಮ್ಮ ಸಲಾಮ್ ದಿನಾಯ್ ಡಾಕ್ಟರ್ ಹಸೀನಾ ಸುಮರೋಕೆ ಓಕೆ ಜಿ ಓಕೆ ಉನ್ನಖಾ ಅಲಾವಾ ಅಲ್ಲಾ ರಖಿಯೋ ಮೇಮಣ್ ಹಮಾರೇ ಸಾಥ್ ಹೈ ಸೈಫುಲ್ಲಾ ಮೇಮಣ್ ನಿಜಾಮ್ ಅಲಿ ಮೇಮಣ್ ಔರ್ ಹಜ಼ಾರ್ ಖಾನ್ ಫ್ರಾಮ್ ಲಾಡ್ಕಾನಾ ಅಸ್ಸಲಾಮ್ ಅಲೈಕುಮ್ ಜೀ ವಾಲೇಕುಮ್ ಅಸ್ಸಲಾಮ್ ಸದ್ರಾ ಮುಸ್ಕಾನ್ ಜೀ ಆಪ್ಕಾ ಶೋ ಮಾಶಾಅಲ್ಲಾ ಗುಡ್ ಹೈ ಓಕೆ ಕೇತೆ ಅಲ್ಲಾ ಸೇ ದುಆ ಹೇ ಅಲ್ಲಾ ಪಾಕ್ ಆಪ್ಕೋ ನಾ ಹಮೇಶಾ ಸಲಾಮತ್ ರಖಿ ಆಮೀನ್ ಮುರೀದ್ ಅಬ್ಬಾಸ್ ಕಾ ಸಾಂಗ್ ಲಗಾಯೇಗಾ ಯಾದ್ ಯಕೂ ತೋ ಕಯಾನ್ ಸೇ ಡೆಡಿಕೇಟ್ ಆಪ್ಕಿ ಟೀಮ್ ಔರ್ ಸಬ್ ಸುನ್ನೆ ವಾಲೋ ಕೋ ಥ್ಯಾಂಕ್ ಯು ಓಕೆ ಜೀ ಬಹುತ್ ಶುಕ್ರಿಯಾ ಆಪ್ಕೋ ವೆಲ್ಕಮ್ ಕಹಾ ಜಾತಾ ಹೈ ಏಯೋ ಥಾ ಮನಾ